ಕೇಳುತ್ತಾರೆಯನ್ನ ಸಾಕತ್ ನಿಂದಕ ದುಷ್ಟ ಖಿನ್ ಮಾಹಿ ಬಿದಾರಿಯನ್ನ ತಿಸ ಸಾಹಿಬ ಕೀ ಟೇಕ ನಾನಕ ಮನೆ ಮಾಹಿ ಜಿಸ ಸಿಮರತ್ ಸುಖ ಹೋ.